aseda ana mede ma mo nyinaa yɛde agya ma nso ɔgɔrɔ no yɛ baako pɛ bra to sɛ ɛde mema nti ɛberɛ wo ɛda mo nyinaa mo ase ane na wotwetwaa mu no kɛ sɛ menni kuro mu a ɛɛ kɛ sɛ metia me no akyi kakra ɛti menia Bernard ɔdi sika kɔkɔ kɔsi apre a ana ɔba ɔbɛhwɛ akyire maa me maa rita ɔsɛ sounds aseda nkɔma wo ɛna yɛ kwasi adaa aso dwumadie mu a mo nyinaa fotuo ne mpaebɔ a moba ma me nyinaa ne meda mo nyinaa mo so ase ma rita meda w ase Mr. Alex nanaboa ma ne mo mpanimfoɔ a mo nyinaa moka ho meda mo nyinaa mo ase mo so a mo nyinaa mopa ɛyɛ tiktok a mo so mo nyinaa moba no meda mo so mo nyinaa mo ase ɛhɔ aberanteɛ walas ɔsɛi steven mo nyinaa ma mabɔ wo nyinaa mema mo nyinaa kɔ aba meda mo ase sɛ mo so mo nyinaa mabɛdwɛn ɛwɔ ɛyɛ mema nti mo a mowɔ mema nti platform no nyinaa so so mema mo nyinaa makye meda mo nyinaa mo so ase papaapa agye pii ɔbranteɛ walas ne apɔnsa ne mo nyinaa mo a mowɔ so nyinaa meda mo nyinaa mo ase ai meda mo ase sɛ ɛberɛ wei sɛi mo na mama saa adwumadie ak